ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಜಾತಂತ್ರ ಪ್ರಚಾರ ಸಮಿತಿ ಪುರಸ್ಕಾರ ಸಹಿತ ಸಾಹಿತ್ಯ ಭಾರತೀ ಸಮ್ಮಾನ ಪಾಇತಿವಾ ಈ ಮಹಾನ್ ನಾರೀಙ್କର 75 ವರ್ಷ ವಯಸ್ಸರೆ 2006 ಮಸಿಹಾ ಆಗಸ್ಟ್ ಮಾಸ 4 ತಾರೀಖರೆ ಭುವನೇಶ್ವರ ಸ್ಥಿತ ಕ್ಯಾಪಿಟಲ್ ಹಾಸ್ಪಿಟಲ್ರೆ ಮೃತ್ಯು ಹೋಇಥಿಲಾ. ସେଦିନ ଜୀବନଦୀପ ଲିଭିଥିଲା ସତ, ମାତ୍ର ଏଯାବତ୍ ସେ ସମଗ୍ର ନାରୀ ସମାଜ ପାଇଁ ଏକ ପ୍ରେରଣାର ଉତ୍ସ।

0: ಯೋಜನಾತ್ ಈ ಹದ್ದುರ್ಗೆ ಲಗಾನ್ ಜನ ಅತಲಿ ವಿಶೇಷ ಕರಿ ಕುಕಾಯ್ ಹದ್ದುರ್ಗೆ ಲಗಾನ್ ಇದಾದ ಎಕ್ಕನ್ ಎಕ್ಕನ್ ಎಕರಿ ಕಮಾ ಖಾತ್ರಿ ಅರು ಈ ಯೋಜನಾ ಬನ್ ಚಲಾವಾ ಖಾತ್ರಿ ಜೆ ಮೇನೋತ್ ಪಿಂಗ್ ಆಗ್ಯಾ ಜುಹಾರ್
1: ಜುಹಾರ್
0: ಎಮ್ ಪಹಲಾ ತ ನಿಮೇಸ್ತಿ ಅಹಾಗೆ ಲಗಾನ್ ಚಾಹೋಮ್ ಜೆ ಈ ಜನ ಸುಕನ್ಯಾ ಸಮೃದ್ಧಿ ಯೋಜನಾ ಬಾಲ್ನಾರ್ ಈ ಸುಕನ್ಯಾ ಸಮೃದ್ಧಿ ಯೋಜನಾ ಬೋನ್ ನೇನೆ ಕಮಾಂಗೋರ್ ಆ ಕಥಾ ಬಂಡಿಗೆ ತೆಂಗೋರ್
1: ಅಜ್ಜಾ ಈ ಯೋಜನಾ ಬೋದ್ ಸರ್ಕಾರ್ಗೆ ಆ ಸರ್ಕಾರ್ಗೆ ಸ್ಕೀಮ್ ಮನಾಲಿ ಪ್ರಧಾನಮಂತ್ರಿ ಸುಕನ್ಯಾ ಸಮೃದ್ಧಿ ಯೋಜನಾ ಬೇಟಿ ಬಚಾವ್ ಬೇಟಿ ಪಢಾವ್ ಮನೆ ಕುಕಾಯ ಹದ್ರಂಡಾ ಜನ್ಮ ಮಂಚ್ಕುನ್ ಜನ್ಮ ಸ್ತಿನ್ ನಿಮ್ ಅಕೌಂಟ್ಟಾ ಖುಲರ್ ಜೆ ಆ ಜೆತೆಬಲೇ ಏಕೂಶ ಬರಸ ಮನ ಬೆಂಜರಾ ಬರಸ ಮನ ಆ ಟೈಮ್ ನು ಪಢಾವಿ ಆಂಗ ಬೆಂಜರಾ ಆ ಪಾಯಸಂತಿ ಆ ಬೆಂಜರಾಂಗ ಹುದ್ಗೆ ಲಗನ್ ಸರ್ಕಾರ ಬಿ ಚಿಂತಾ ಕಮ್ಸ್ ಕಿಚಿ
0: ಜೆ ಕುಕಾ ಹದ್ದು ದೊಂಡಾ ಜೆತೆಬಲೇ ಜನ್ಮ ಮನ ಆರು ಛೋಟೇಟೆ ರ ಆದ್ಗೆ ಲಗಾನಿ ಯೋಜನಾ ಆತಲಿ ಜೆ ಛೋಟೇಟೆ ರ ವಾಕೆಂತಾ ಕಮಾ ಪೊಲಿ ಹೇಲೆ ಇದನ್ ಈ ಯೋಜನಾ ಕಮಾಗೆ ಲಗಾನ್ ನೆನೆ ಬರಾಂಗ
1: ಅಜ್ಞಾ ಇನ್ನು ಮನಾಲಿ ಮಾ ಕಾ ಬುವಾ ಮನೆ ಜೆಂದಾ ಇಂಗ್ಲಿಷ್ ತಿ ಪೇರೆಂಟ್ಸ್ ಬಲ್ಲರ್ ಪೇರೆಂಟ್ಸ್ ಬಚ್ಕೊನ್ ಮಾ ನಿ ತಂಗಿ ಬುವಾಸ್ಗೆ ನೀ ತಂಗಿ ಮಾ ಬುವಾರ್ ನೇದ್ ಬಿ ಚಾಕ್ರಿ ಕಮ್ಸ್ಕೊನ್ ವಿಮಾನ ನೆ ಚಾಸಿಬಾಸಿ ವಾಲಾರ ವಿಮಾನ ನೆ ಡೈಲಿ ದ್ವಿ ಪಾಸಾ ಕಮಾಣಿ ಕಮಲ್ಲರ್ ಆರ್ ಬಿ ಖುಲಾ ಅಂಗೋರ್ ಎಂದ್ರಿಗೆ ಕುಕಾಯ ಹದ್ದುಂಡಾ ಜನಮ ಮಂಚ ಹೇಲೆ ಬಾರ್ಥ ಸರ್ಟಿಫಿಕೇಟ್ ಒಥರ ಖಾತ್ರ ಅಕೌಂಟ್ಗೂ ಖುಲಾಗೆ ಲಗಾನ್ ಬಾರ್ಥ ಸರ್ಟಿಫಿಕೇಟ್ ಬದ ನಿಹಾತಿ ಜರುರಿ ಇದು ಆಉ ಬಾರ್ಥ ಸರ್ಟಿಫಿಕೇಟ್ ಮಲ್ಲಾ ಹೇಲೆ ಬ್ಯಾಂಕ್ ಬದ ನು ಆದ ಮಾ ಚಾಲ್ರಿ
0: ಅಚ್ಛಾ
1: ಬೋಲೆ ಕುಕಾಗೆ ಬಾರ್ಥ ಸರ್ಟಿಫಿಕೇಟ್ ದರಕಾರ ಆಉ ಸಾಂಗೆ ಫೋಟೋ ಜೋಡೆ ಮನೆ ಮಾ ಕಾಬುವಾ ದುಇ ಜಣಕರ ಭಿತರು ನೆದ್ವಿ ನೆಖೆಗೆ ನೆ ಖುಲ ಆ ದುಇ ಲೋಕರ್ಗೆ ಆ ಕುಕಾ ಹದ್ದುಗನೆ ಫೋಟೋ ಮನರು ಬ್ಯಾಂಕ್ನು ಖುಲ ಅಕೌಂಟ್
0: ಜೆ ಈಶಾನ್ ಅರುಂಡಾ ಕಥಾ ಎಮಾನ್ ತೆಂಗಾ ಜೆ ಈ ಕುಕಾಗೆ ನಾಮೇನು ತ ಮನವಾರು ತಮೆ ಮಾ ಬುವಾರ ನೆದಿನ ಭಿರ ತಮೆ ಜಾಯಿಂಟ್ ಹಿಸಾಬನು ರ ಹೇಲೆ ಆ ಕುಕಾ ಹದ್ದುಗೆ ಇಯೋ ಬಛರ್ ಮಾಂಚಿ ರೋ ಹಲೆ ಅದನ್ ಖುಲಾ ಮನಿ ಇಯೋ ಬಛರ್ ತಿ ಖುಲಾಂಗೋಸ್ ಇಯೋ ಬಛರ್ ತಕ್ ಆವನ್ ಖುಲಾಗೆ ಸುವಿಧಾ ಆತಲಿ
1: ಈ ಬದಮನಾಲಿ ಜನಮ ಸ್ತಿನ್ ಖುಲಾ ಮಾನ ಕಿಂತು ಜನಮ ಉಲ್ತಿ ತಾರ ನಾಮ ಸರ್ಟಿಫಿಕೇಟ್ ನಥರಾ ಪಲ್ದಾತ್ ಪಂದ್ರ ದಿನ ಕೋಡಿ ದಿನ ಯಾಲೆ ಬಿ ಲಾಗ ಹಸ್ಪಿಟಲ್ ತಮನ್ನಾ ಕಾ ಮುನ್ಸಿಪಾಲ್ಟಿ ಮನ್ನಾ ಸರ್ಟಿಫಿಕೇಟ್ ನಥರ ನಿಮ್ ಜೆಂದಾ ಅಥರ ನಿಮ್ಕಾ ನಿಮ್ ಬ್ಯಾಂಕ್ ಕರ್ ಫೋಟೋ ಫುಟಾ ಕಾಮರ್ಚರ್ ಯೇತಿಗೆ ಜೆರಸ್ ಕಪಿ ಕಾಮರ್ಚರ್ ಆಉ ಬ್ಯಾಂಕ್ ಕರ್ ತಾಗೆ ಸ್ಕೀಮ್ ಬದ ಮನಾಲಿ ಜನಮ ಸ್ತಿ ದಶ ಬರ್ಷ ಭಿತ್ರೆ ಮನ್ನಾ ಕಥಾ ದಶ ಬರ್ಷ ತಿ ಅಧಿಕ ಮಾನಲಿ
0: ଯଦି ଦଶ ବରଷ ମାଞ୍ଜାକେ ହେଲେ ପାଚିଲି ଆରୁ
1: ଇ ହଁ ଇ ସ୍କିମ୍ ବହୁତ ଲାଗୁ ମାନେ
0: ଆଚ୍ଛା ଆଚ୍ଛା ବୋଲେ ଜନମତି ଦଶ ବରଷ ଭିତରେ ଇଦାନ କାମା ଖାତିରେ
1: ବୋଲେ
0: ହଁ ହଁ ହେଲେ ଇଶାନ ଆରୁଣ୍ଡା କଥା ତେଙ୍ଗର ଯେ ବ୍ୟାଙ୍କ ଗେ କେକୁ ନେନ୍ଦ୍ର ମାନିକା ଯଦି ଏକାଉଣ୍ଟ ଖୋଲର ହେଲେ ପଇସା ଲାଗି ହଁ ବୋଲେ ଇ ଯେନ୍ ସୁକନ୍ୟା ସମୃଦ୍ଧି ଯୋଜନା ବନ ଯଦି ଖୋଲା କରା ହେଲେ ଇଁ ଇଁ ପଇସା ଲାଗି ଯେତେବେଳେ ଆର୍ ଖୋଲର ବେଲେ
1: ଅତି କମ୍ରେ ହଜାରେ ଟଙ୍କା ବର୍ଷେକେ ସରକାରୀ ହିସାବରେ ଫାଇନାନ୍ସିଆଲ ମାନଲି ଆଉ ମାନଲି ଏପ୍ରିଲ ତି ମାର୍ଚ୍ଚ
0: ଆଚ୍ଛା
1: ଏପ୍ରିଲ ଏକ ତି ମାର୍ଚ୍ଚ ଏକତିରିଶ ତକ ଇ ଭିତରେ ନିମ୍ ଖୁଲର ଅତି କମ୍ରେ ହଜାରେ ଟଙ୍କା ମ୍ୟାକ୍ସିମମ୍ ମଦ ବନାଲି ଦେଢ଼ ଲକ୍ଷ ଟଙ୍କା ଇ ବାରଟା ଇନଷ୍ଟଲମେଣ୍ଟ ଗନି ଗନି କରି ବାରଟା ଇନଷ୍ଟଲମେଣ୍ଟ
0: ଆଚ୍ଛା
1: ନିମ୍ ଥରେ ବି ହଜାରେ ଚିଅର କା ଥରେ ବି ଦେଢ଼ ଲକ୍ଷ ଯଦି କମ୍ପ୍ଲିଟ୍ ଅଞ୍ଚା କରିଲେ ମୁଜରା କରା କିନ୍ତୁ ଦେଢ଼ ଲକ୍ଷ ଟି ଅଧିକା ଜମା କାମ କରିଲେ ଆମେ ଇଣ୍ଟରେଷ୍ଟ ମାହା କରି
0: ଓହୋ ବୋଲେ ହଜାରେ ବି ଚିଚକୁନ ମାନ ଆର ତାଙ୍କ ବେଶୀ ଚିଚକୁନ ହିଁ ମାନାଙ୍ଗାଲି
1: ହଇ ହଇ
0: ହେଲେ ବାର ଥର ଚିଅର
1: ବାର ଥର ଗନି ଗନି କରି ବାର ଥର ହଇ ହଜାରେ ପାଞ୍ଚ ହଜାର କୋଡ଼ିଏ ହଜାର ପଚାଶ ହଜାର ଅନେକରି ଆଉ ମ୍ୟାକ୍ସିମମ୍ ଦେଢ଼ ଲକ୍ଷ ମାନ ଆଉ ଯଦି ଯଦି ବି ଚିଆ ପଲକାର ହଜାରେ ଟଙ୍କା ନିମ୍ ଆକାଉଣ୍ଟରୁ ମିନିମମ୍ ଜମା କମର
0: ଆଚ୍ଛା ହେଲେ ଏତିକି ଯେନ୍ତା ହେଲେ ବି ପ୍ରତି ମାସେ ଚିଆ ଖାତ ଯାହା
1: ହଁ ଇନୁ ପ୍ରତି ମାସ ବୋଲିକିରି ମଲା ଦିନ ଆଉ ତେଙ୍ଗାଲି ବାରଟା ଇନଷ୍ଟଲମେଣ୍ଟ ସରକାରୀ ହିସାବରେ
0: ଓହୋ ଆଚ୍ଛା ଆଚ୍ଛା ଆଚ୍ଛା ଇନେ ଯଦି ଆଲାର ଯଦି ସୁକନ୍ୟା ସମୃଦ୍ଧି ଯୋଜନା ନୁ ସାମିଲ ମାନର ଆରୁ ଇନ୍ଟା ପାସବୁକ୍ ଅଣ୍ଟା ଖୁଲର କୁକା ହାଦୁକେ ଲାଗାନ ହେଲେ ତାମା ଏନ୍ଦେ ଏନ୍ଦେ ସୁବିଧା ଗୁଠି ହାକରାଗେ ହନେ ବ୍ୟବସ୍ଥା ଆତଲି
1: ହଇ ନେ ଯଦି ଚାକିରିଆର ଆନୁ ମାକ କା ବୁଆସ ଗାନେ ଯଦି ଖୁଲ୍ଚକାର ଯଦି ବୁଆସ ଚାକିରି ଆସନ୍ତା ଯଦି ବୁଆସ ଗାନେ ଯଦି ହାଦୁ ଖୁଲ୍ଚକିର ଯେନ୍ ଦେଢ଼ ଲକ୍ଷ ଟଙ୍କା ଜମା କମର ବର୍ଷେକେ ପର୍ ଫାଇନାନ୍ସିଆଲରେ ଆର୍ ଡାଇରେକ୍ଟ ଇନକମ୍ ଟ୍ୟାକ୍ସ ଡିଡକ୍ସନ୍ ଅଣ୍ଡର ଏଟିସି ଅଣ୍ଡର ନୁ ଆଦକାଇ ପିପିଏଫ୍ ଯେନ୍ତା କାଇ ଇ ବୋଧି ସୁକନ୍ୟା ସମୃଦ୍ଧି ବୋଧି ଏଟିସି ନୁ କାଇ
0: ଆଚ୍ଛା
1: ଦେଢ଼ ଲକ୍ଷ ଟଙ୍କା ତ ଡାଇରେକ୍ଟ ମାନେ ଇନକମ୍ କେ ବେନିଫିଟ୍ ଆର୍ ହୁଆଙ୍ଗର ମାନେ ଡାଇରେକ୍ଟ ମାଇନସ୍ ମାନଙ୍କ
0: ଆଚ୍ଛା ହେଲେ ଇଶାନ ଇ ଯେନ୍ ପଇସା ଗୁଠି ଜମା କାମର ଆ କୁକା ହାତଦାରକେ ତାଙ୍କେ ମା ବୁଆ ଘର ହେଲେ ଆଦ୍ଗେ ମାନେ ଯେନ୍ ଇନ୍ଦ୍ର ବାନାର କା ଇଣ୍ଟରେଷ୍ଟ ଯେନ୍ ବାନାର ତାଙ୍କେ ସୁଧ ହନେ କିଛି ହାକରାଗେ ବ୍ୟବସ୍ଥା ଆତିଲି କେ
1: ଆତିଲି ମାନେ ଫାଇନାନ୍ସିଆଲ ଇୟର ଲାଷ୍ଟ କେ ଯେନ୍ ଏକତିରିଶ ତାରିଖ ଖୁଲା